0: that there needs to be a visit by the MP at a time if there is any gaps in the way the rehabilitation and rescue efforts, if it is going slow, then there is a need for Priyanka Gandhi to come and chip in. But here the government of Kerala had done everything, and in fact two of the Kerala's ministers were on the spot 24 hours round the clock, and that is quite true because this is what we have seen. T. Siddiq as well as Anil Kumar, a revenue minister, both of them were there at the spot taking care of the situation as well. While the BJP has laid these allegations, the Congress has defended, saying that if Priyanka Gandhi is absent, then they will say this. But if Priyanka Gandhi comes there, then they would even went on to say that she has hampered the rescue and rehabilitation efforts. So this is what the Congress camp had to say. That's all we have from this state of Kerala. Now moving on to my colleague Deepak Bopanna, who brings us the latest update with regard to Tirupati and DKS. Deepak, over to you.
1: Thank you, Ashwin. We all know, of course, Tirupati Tirumala Devasthanam. So it's one of the most popular temples in South India. A huge number of devotees throng there. It's synonymous with queues and wait times. Now, a recent announcement by the Karnataka Chief Minister has sparked off a row, where he has gone on to say that the morning aarti that happens, where a special officer on behalf of the Karnataka government usually receives that aarti, now the Chief Minister, while speaking at a function during the inauguration of a temple, has gone on to say that henceforth he will, of course, pass an order which will allow legislators, which will allow judges and several other officers of Karnataka to actually, you know, go ahead and have the blessings of Lord Balaji and have the morning aarti instead of the special officer. Some of the BJP spokespersons here are questioning this decision and saying that these are just misplaced priorities of the Congress government. Firstly, let's listen to what the Karnataka Chief Minister had to say, followed by the reaction coming in from the BJP.
2: ಆ ಆರ್ತಿಯನ್ನು ಅಲ್ಲಿ ಯಾರು ಸ್ಪೆಷಲ್ ಆಫೀಸರು ಅದನ್ನು ತೆಗೆದುಕೊಂಡು ಹೋಗಬೇಕು ಅಂತೇಳಿ ನಮ್ಮ ಈ ಶಾಮರಿಗೆಲ್ಲ ಕೊಟ್ಟಿದೆ. ನಿನ್ನೆ ಒಂದು ಆದೇಶ ಮಾಡಲಿಕ್ಕೆ ನಮ್ಮ ಅಧಿಕಾರಿಗಳಿಗೆ ನಾನು ಮಾರ್ಗದರ್ಶನ ಕೊಟ್ಟಿದ್ದೇನೆ. ಈ ಮುಂದಿನ ದಿನದಲ್ಲಿ ಯಾವುದೇ ಒಬ್ಬ ರಾಜ್ಯ ಪ್ರತಿನಿಧಿ, ಒಬ್ಬ ಮಂತ್ರಿ ಇರ್ಬೋದು, ಒಬ್ಬ ಶಾಸಕ ಇರ್ಬೋದು, ಒಬ್ಬ ಚೇರ್ಮನ್ ಇರ್ಬೋದು, ಒಬ್ಬ ಹಿರಿಯ ಅಧಿಕಾರಿ ಇರ್ಬೋದು, ಜಡ್ಜಸ್ ಇರ್ಬೋದು, ಯಾರೇ ಆಗಲಿ, ಸರ್ಕಾರ ಪರವಾಗಿ ಯಾರು ಹೋಗಿರ್ತಾರೆ, ಯಾರು ರಿಜಿಸ್ಟ್ರಿ ಇಟ್ಕೊಂಡಿರ್ತಾರೆ, ಯಾರು ಹಿಂದೆ ಹೋದಂಥ ಸಂದರ್ಭದಲ್ಲಿ ಫಸ್ಟ್ ಪ್ರಿಫರೆನ್ಸು ನಮ್ಮ ರಾಜ್ಯದ ಪ್ರೋಟೋಕಾಲ್ ಪ್ರಕಾರ ಆ ಸರ್ಕಾರಿ ಆಸ್ತಿಯನ್ನು ಆ ರಾಜ್ಯದ ಪ್ರತಿನಿಧಿಗಳಾಗಿ ಸೇವ್ ಮಾಡೋಕ್ಕೆ ಒಂದು ಅವಕಾಶವನ್ನು ನಿರ್ಧಾರ.
3: ಕಲ್ ಕರ್ನಾಟಕ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ನೇ ಎಕ್ ಸ್ಟೇಟ್ಮೆಂಟ್ ದಿಯ ಇದರ ತಿರುಮಲ ಮೇ ನಿತ್ಯ ಆರತಿ ಹೋತೆ ಹೋನೆ ಕ ಸಮಯ ಮೇ ಎಮ್ ಎಲ್ ಎಸ್ ಮಿನಿಸ್ಟರ್ಸ್ ಅವ್ರ ಉದರ್ ಆಫೀಸರ್ಸ್ಗೂ ಅಲೋ ಕರ್ನೆ ಕೆಲಿಯೇ ಓ ನಯ ಪ್ರಪೋಸಲ್ ಲೇನೆ ವಾಲೆ ಬಚ್ಚೆ ನೈ ಡಿ ಕೆ ಶಿವಕುಮಾರ್ ಜಿ ಏ ಪೂರ ಮೈಸೂರು ಮಹಾರಾಜ್ಗು ದಿಯಕ ಪ್ರಿವಿಲೇಜಸ್ ಹೇ ಏ ಆಪ್ಕೆಲಿಯೇ ಅವ್ರ ಆಪ್ಕ ಮಂತ್ರಿಮಂಡಲ್ ಕೆಲಿಯೇ ಆಪ್ಕ ಎಮ್ ಎಲ್ ಎಲ್ಕ ನೈ ಎಸ ನೈ ಸಿಸ್ಟಮ್ ನೈ ಸೊ ಯು ವಿಡ್ರಾ ಯುವರ್ ವೋಟ್ಸ್ ಟುಮಾರೋ ಬೋರ್ಡ್ ಮೀಟಿಂಗ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಐ ಡೆಫಿನೆಟ್ಲಿ ರೈಸ್ ದಿಸ್ ಕಂಟೆಂಟ್ ಆ್ಯಂಡ್ ಡೆಫಿನೆಟ್ಲಿ ಐ ಅಪೋಸ್ ದಿಸ್
4: ಸ್ಪೆಷಲ್ ಆರತಿ ಸಿನ್ಸ್ ಡಿಕೇಡ್ಸ್ ಅವರ ಕರ್ನಾಟಕ ರೆಪ್ರೆಸೆಂಟೇಟಿವ್ ಹಿ ವಾಸ್ ಅಟೆಂಡಿಂಗ್ ನೌ ಸಿ ಎಮ್ ಇಸ್ ಥಿಂಕಿಂಗ್ ಟು ಚೇಂಜ್ ದಟ್ ಆ್ಯಂಡ್ ಫ್ರಮ್ ಕರ್ನಾಟಕ ನಾಟ್ ಓನ್ಲಿ ಪೊಲಿಟಿಷಿಯನ್ಸ್ ಆರ್ ಎಮ್ ಎಲ್ ಎಸ್ ಮಿನಿಸ್ಟರ್ಸ್ ಇನ್ಕ್ಲೂಡಿಂಗ್ ಡಾಕ್ಟರ್ಸ್ ಸೈಂಟಿಸ್ಟ್ ಡಾಕ್ಟರ್ಸ್ ಆರ್ ಸಿನಿ ಆಕ್ಟರ್ಸ್ ಎವ್ರಿಬಡಿ ಕ್ಯಾನ್ ಪಾರ್ಟಿಸಿಪೇಟ್ ಇನ್ ದಟ್
5: is like in you know, Karnataka government headed by D.K. Shivakumar or whether it was Siddaramaiah earlier, both have misplaced priorities. When the farmers are suffering, when the education department is suffering, they just don't seem to be taking any action or any order relating to this. But they have time for every action and every reactions which are concerning, not concerning with the people of Karnatika, Kannadiga, say common Kannadiga. And more so over Already the L1 is already issued to the bureaucrats or MLAs or any representatives. That was more than enough. There is no point in entering the sanctum sanatorium because

0: constituency, if there is a problem, they go and stand by the people. And then whatever they have thought better, they are doing. But people will decide.
1: देखिए जो तस्वीरें वायनाड से आई हैं काफी भयावह है, काफी डरावनी है। कांग्रेस पार्टी की सरकार है, कांग्रेस पार्टी के सांसद हैं राहुल जी, प्रियंका जी, ये लोग छुट्टी में भारत आते हैं। बाकी ये लोग मूल तो यूरोप में रहते हैं, अमेरिका में रहते हैं, इंग्लैंड में रहते हैं, तो कम से कम अभी जब आपके क्षेत्र में त्राही माम मचा हुआ है, आपको लोगों के साथ खड़ा होना चाहिए, दुख में खड़ा होना चाहिए। आप संवैधानिक पद पे बैठे हैं, सांसद हैं, कुछ तो जवाबदेही तय करनी होगी, कुछ तो रिस्पॉन्सिबिलिटी तय करनी होगी कि हमेशा भाग जाइएगा आप।
2: प्रियंका गांधी वाड्रा पिछले इतने दिनों से वायनाड के अंदर नहीं गई। गांधी वाड्रा परिवार वांट्स एंटाइटलमेंट, वांट्स पावर विदाउट अकाउंटेबिलिटी।
3: बेसिक प्रिंसिपल ऑफ राहुल गांधी एंड प्रियंका वाड्रा गांधी फैमिलीज पॉलिटिक्स इज यूज एंड थ्रो, एंड दे हैव यूज्ड एंड थ्रोन द पीपल ऑफ वायनाड टू। Wayanad has suffered a major tragedy. We saw the landslide. How many people have died? But did Bunty and Bubbly, Rahul Gandhi and Priyanka Vadra, find the time to go there to stand people? No. They want the people's votes. They don't want to be with the people during tragedy. They want to go for foreign vacation. This shows that they only use and throw people, vote banks. They've done this to allies. They've done this to their Muslim vote bank. And now Wayanad is a vote catcher for them. They want only votes. They don't care about the people of Wayanad.
4: Well, both the leaders are missing in action when it comes to the Wayanad landslide. Let's now tell you about the statements that they passed. First up, of Priyanka Gandhi Vadra. She goes on to say that it's a tweet. She says all efforts are on to rescue those still trapped in the landslide. In Wayanad is deeply distressing. We are all coordinating with the district administration as well. And she further says that condolences to the families. We will be by your side through this terrible time. And every possible action will be taken. I appeal to UDF workers to provide all possible support. We need to ensure that relief and rescue efforts are not hampered. And these are some of the statements passed on by Priyanka Gandhi Vadra after the landslide. After the landslide in Wayanad, a token of empathy perhaps, but no action on ground. Let's not tell you what Rahul Gandhi said. Rahul Gandhi goes on to say that the news of the landslide in Wayanad is deeply distressing. And he further says that all efforts are on. My heartfelt condolences to the families who have lost their loved ones so far, and that we will be doing everything in our capacity. Every possible effort is being made to reach those who are still trapped under the rubble. And I appeal to all Congress and UDF workers to extend any kind of assistance to anyone who needs help there in Wayanad. Together, we all stand by every affected family through this tragedy. Hence, these are some of the statements passed by both the leaders. But as we see on ground, there's perhaps no action taken by both of them, not even a visit. Moving on to other stories at this point of time and shifting our focus to Karnataka. The Karnataka government has now announced a new protocol for access to the first aarti at the Tirumala Tirupati temple. Under the new protocol, elected representatives and other dignitaries from Karnataka will be allowed to attend the first aarti at the Tirumala Tirupati temple. Karnataka Chief Minister DKS said that the state will soon issue a formal protocol order to facilitate access for ministers, MLAs, senior government officials, judges and other dignitaries from Karnataka. BJP accused the Karnataka government of prioritizing protocol over public welfare and neglecting more pressing issues as well. Meanwhile, Tirupati board has openly objected to the participation of politicians in the ritual, arguing that the privilege has traditionally been reserved for religious pontiffs and a limited category of devotees and not the politicians of the state.
5: ಆ ಆರತಿಯನ್ನು ಅಲ್ಲಿ ಯಾರೋ ಒಬ್ಬ ಸ್ಪೆಷಲ್ ಆಫೀಸರು ಅದನ್ನು ತೆಗೆದುಕೊಂಡು ಹೋಗಬೇಕು ಅಂತೇಳಿ ನಮ್ಮ ಈ ಶಾಮರತ್ನಿಗೆಲ್ಲ ಕೊಟ್ಟಿದೆ. ನಿನ್ನೆ ಒಂದು ಆದೇಶ ಮಾಡಲಿಕ್ಕೆ ನಮ್ಮ ಅಧಿಕಾರಿಗಳಿಗೆ ನಾನು ಮಾರ್ಗದರ್ಶನ ಕೊಟ್ಟಿದ್ದೇನೆ. ಇನ್ನು ಮುಂದಿನ ದಿನದಲ್ಲಿ ಯಾವುದೇ ಒಬ್ಬ ರಾಜ್ಯ ಪ್ರತಿನಿಧಿ ఒక మంత్రి ఇవ్వదు, ఒక శాస్త్రి ఇవ్వదు, ఒక చైర్మన్ ఇవ్వదు, ఒక హిరియ అధికారి ఇవ్వదు, జడ్జెస్ ఇవ్వదు. యారే సర్కార్ పరవాగి యారో హೋಗಿರ್ತಾರೆ, ಯಾರು ರಿಜಿಸ್ಟರ್ ಇಟ್ಕೊಂಡಿರ್ತಾರೆ, ಯಾರು ಇಲ್ಲೇ ಹೋದಂಥ ಸಂದರ್ಭದಲ್ಲಿ ಫಸ್ಟ್ ಪ್ರಿಫರೆನ್ಸು ನಮ್ಮ ರಾಜ್ಯದ ಪ್ರೋಟೋಕಾಲ್ ಪ್ರಕಾರ ಆ ಸರ್ಕಾರಿ ಆಸ್ತಿಯನ್ನು ಆ ರಾಜ್ಯದ ಪ್ರತಿನಿಧಿಗಳಾಗಿ ಸೇವ್ ಮಾಡೋಕ್ಕೆ ಒಂದು ಅವಕಾಶವನ್ನು ನಿಂತ
6: ಕಲ್ ಕರ್ನಾಟಕ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ನೇ ಎಕ್ ಸ್ಟೇಟ್ಮೆಂಟ್ ದಿಯ ಇದರ ತಿರುಮಲಮೆ ನಿತ್ಯ ಹಾರತಿ ಹೋತೆ ಹೋನೆಕ ಸಮಯಮೆ ಎಮ್ ಎಲ್ ಎಸ್ ಮಿನಿಸ್ಟರ್ಸ್ ಅವರು ಉದರ್ ಆಫೀಸರ್ಸ್ಗೂ ಅಲೋ ಕರ್ನೆ ಕೆಲಿಯ ನಯಾ ಪ್ರಪೋಸಲ್ ಲೇನೆ ವಾಲೆ ಪಚ್ಚೆ ನೈ ಡಿ ಕೆ ಶಿವಕುಮಾರ್ ಜಿ ಈ ಪೂರ ಮೈಸೂರು ಮಹಾರಾಜ್ಗೂ ದಿಯಕ ಪ್ರಿವಿಲೇಜಸ್ ಹೇ ಈ ಆಪ್ಕೆಲಿ ಅವ್ರ ಆಪ್ಕ ಮಂತ್ರಿಮಂಡಲ್ ಕೆಲಿ ಆಪ್ಕೆ ಎಮ್ ಎಲ್ ಎಲ್ಕ ನೈ ಎಸ ನೈ ಸಿಸ್ಟಮ್ ನೈ ಸೊ ಯು ವಿಡ್ರಾ ಯುವರ್ ವೋಟ್ಸ್ ಯು ವಿಡ್ರಾ ಯುವರ್ ವೋಟ್ಸ್ ಟುಮಾರೋ ಬೋರ್ಡ್ ಮೀಟಿಂಗ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಐ ಡೆಫಿನೆಟ್ಲಿ ರೈಸ್ ದಿಸ್ ಕಂಟೆಂಟ್ ಆ್ಯಂಡ್ ಡೆಫಿನೆಟ್ಲಿ ಐ ಅಪೋಸ್ ದಿಸ್
7: ಸ್ಪೆಷಲ್ ಆ ರೀತಿ ಸಿನ್ಸ್ ಡಿಕೇಡ್ಸ್ ಅವರ ಕರ್ನಾಟಕ ರೆಪ್ರೆಸೆಂಟೇಟಿವ್ ಹಿ ವಾಸ್ ಅಟೆಂಡಿಂಗ್ ನೌ ಸಿ ಎಮ್ ಈಸ್ ಥಿಂಕಿಂಗ್ ಟು ಚೇಂಜ್ ದಟ್ ಆ್ಯಂಡ್ ಫ್ರಮ್ ಕರ್ನಾಟಕ ನಾಟ್ ಓನ್ಲಿ ಪೊಲಿಟಿಷಿಯನ್ಸ್ ಆರ್ ಎಮ್ ಎಲ್ ಎಸ್ ಮಿನಿಸ್ಟರ್ಸ್ ಇನ್ಕ್ಲೂಡಿಂಗ್ ಡಾಕ್ಟರ್ಸ್ ಸೈಂಟಿಸ್ಟ್ ಡಾಕ್ಟರ್ಸ್ ಆರ್ ಸಿನಿ ಆಕ್ಟರ್ಸ್ ಎವ್ರಿಬಡಿ ಕ್ಯಾನ್ ಪಾರ್ಟಿಸಿಪೇಟ್ ಇನ್ ದಟ್
8: ಇಸ್ ಲೈಕ್ ಯು ನೋ ಕರ್ನಾಟಕ ಗವರ್ನಮೆಂಟ್ ಹೆಡೆಡ್ ಬೈ ಡಿ ಕೆ ಶಿವಕುಮಾರ್ ಆರ್ ವೆದರ್ ಇಟ್ ವಾಸ್ ಸಿದ್ದರಾಮಯ್ಯ ಅರ್ಲಿಯರ್ ಬೋತ್ ಹಾವ್ ಮಿಸ್ಪ್ಲೇಸ್ ಪ್ರಯಾರಿಟೀಸ್ ವೆನ್ ದ ಫಾರ್ಮರ್ಸ್ ಆರ್ ಸಫರಿಂಗ್ ವೆನ್ ದ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಸ್ ಸಫರಿಂಗ್ ದೇ ಜಸ್ಟ್ ಡೋಂಟ್ ಸೀಮ್ಸ್ ಟು ಬಿ ಟೇಕಿಂಗ್ ಎನಿ ಆಕ್ಷನ್ ಆರ್ ಎನಿ ಆರ್ಡರ್ ರಿಲೇಟಿಂಗ್ ಟು ದಿಸ್ ಬಟ್ ದೇ ಹ್ಯಾವ್ ಟೈಮ್ ಫಾರ್ ಎವ್ರಿ ಆಕ್ಷನ್ ಅಂಡ್ ಎವ್ರಿ ರಿಯಾಕ್ಷನ್ಸ್ ವಿಚ್ ಆರ್ ಕನ್ಸರ್ನಿಂಗ್ ನಾಟ್ ಕನ್ಸರ್ನಿಂಗ್ ವಿತ್ ದ ಪೀಪಲ್ ಆಫ್ ಕರ್ನಾಟಕ ಕನ್ನಡಿಗ ಎ ಕಾಮನ್ ಕನ್ನಡಿಗ ಅಂಡ್ ಮೋರ್ ಸೋ ಓವರ್ Like, you know, already the L1 is already issued to the bureaucrats or MLAs or any representatives. That was more than enough. There is no point in entering the Sanctum Sanitorium because Sanctum Sanitorium, like, you know, whatever the procedures are already there, that could have been more than enough.
4: Moving on now, a BJP MLA's appearance at the birthday celebration of an alleged rowdy sheeta has sparked a political controversy in Karnataka. Pictures and videos from the event have now gone viral. It shows BJP MLA SR Vishwanath attending the birthday celebration of King Maker Das in Bengaluru's Yalanka. Das has a rowdy sheet registered against him and faces allegations of land grabbing. The visuals also show the MLA alongside local BJP leaders at the event. And what you see on the screens right now, that bonhomie between the BJP MLA and that rowdy sheeta has now drawn sharp political attention. Karnataka Minister Priyank Kharge has now launched a sharp attack on the BJP over the controversy, saying that the incident is nothing new and reflects the party's culture from the top leadership. Kharge alleged that criminals find a place in the Bharatiya Janata Party.
9: ಮೋದಿ ಅವರ ಲೈನ್ಅಪ್ನಲ್ಲಿ ಯಾರಿದ್ರು ಸೈಲೆಂಟ್ ಸುನಿಲ್ ನೆನಪಿದ್ಯಾ ಪ್ರಧಾನಮಂತ್ರಿನೇ ಅದು ಮಾಡ್ತಾ ಇರ್ಬೇಕಾದ್ರೆ ಇವ್ರದೆಲ್ಲ ಏನಿದೆ ಅಂದರೆ ಪ್ರಧಾನಮಂತ್ರಿ ಅವ್ರದ್ದು ಎಕ್ಸ್ ಖಾತೆ ತೆಗೆದು ನೋಡಿ ಯಾರ್ಯಾರಿಗೆ ಫಾಲೋ ಮಾಡ್ತಾರೆ ಯಾರು ರೌಡಿ ಶೀಟರ್ಗಳಿದ್ದಾರೆ ಯಾರು ಪ್ರಚೋದನೆ ಭಾಷಣ ಕೊಡ್ತಾರೆ ಅದಕ್ಕೆಲ್ಲ ಟೈಮ್ ಇದೆ ಸೊ ಇದೆಲ್ಲ ಪಾಪ ನಡೀತದೆ ಯಾರೋ ಬಿಜೆಪಿ ಶಾಸಕರು ಒಬ್ಬರಿಗೆ ಮಾಡಿದ್ರೆ ಅವರಿಗೆ ಮೇಲಿಂದನೇ ಇರೋದಲ್ಲ ಅದು
4: Shifting our focus to Tamil Nadu now. The state's chief minister, C. Joseph Vijay, is now all set to visit Perambur for his first trip after assuming office, where he will launch key welfare initiatives and also local infrastructure projects. Tamil Nadu chief minister Vijay will also inaugurate the new Perambur MLA office, also launch a fresh ration card distribution drive and inspect the newly constructed bus depot during his first visit to the constituency after taking charge. As his first visit to his home constituency, Perambur, after becoming the chief minister, it also strengthens his connect with the core voters, showcases his hands-on governance style, highlights tech-enabled administration, and also reinforces the government's strong focus on urban welfare. It's extremely important to note also that this is Vijay's